ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ ಧರಕ